0: ಇನ್ನು ನಮ್ಮ ಆಹೋತ್ ಜೆ ಕುಣಾರ್ಗೆ ನಮೇ ಜನ್ ಭಾಷಾ ಆತ್ಲಿ, ನಮೇ ಜನ್ ಚಾಲಿ ಚಲನ ಸಂಸ್ಕೃತಿ ಆತ್ಲಿ, ನಮೇ ಜನ್ ಪರಂಪರಾ ಆತ್ಲಿ, ಇದಂತ ನಮ್ಮ ಪದ್ದ ಪಟ್ಕಿನೂ ಜನ್ ಕಮಲ್ದಾತ್ ಏರಲ್ದಾತ್ ಅಹಲ್ದಾತ್ ಹೇಳಿ ಅರುಣ್ಟ ಬಡೇಟಿ ಕಥಾ ಜೆ ಈ ಬೋದ್ ಎಕಲಂತಿ ಚಲರ ಬಾರ್ಚ್ಕಿಚಿ ಎಕ್ಕನ ಎಕ್ಕನೆ ಇದ್ಗೆ ಸಿರ್ಜಿನ ಮಂಜ ನಮ್ಮ ಏಕಾತರ್ತಿ ಬಾರ್ಚ್ಕಾತ್ ಅರು ನಮ್ಮ ಏಕಾಸನ್ ಅತ್ತಲ್ದಾತ್ ನಮ್ಮೆ ಗೋತಿಬೋದ್ ಏಕಾತರ ಗೋತಿಬೋನ್ ಜೊತೆ ನಮ್ಮ ಬೆದ್ದೋತ್ ಹೇಳಿ ಹಾಕೋತ್ ಏಕಾ ಬಕೆನ್ ಜೆತೆಬೇಲೆ ನಮ್ಮ ಏಕಾತರ್ತಿ ಬಾರ್ಕಾದಾತ್ ಅರೆ ಎಕ್ಕನೆ ನಮ್ಮೆ ಉತ್ಪತ್ತಿ ಮಂತ್ಕಿಚಿ ಆವೊನ್ ಜೊತೆ ಆಹೋತ್ ಹೇಳಿ ನಮ್ಮೆ ಭವಿಷ್ಯತ್ ಬೋನ್ ನಮ್ಮ ಕೊಲನಕಮಾಂಗೋತ್ ಕಾ ನಮ್ಮ ಆ ಪಾಬು ಬೋನ್ ಏರಾಂಗೋತ್ ಹೇಳಿ ತೆಂಗನ ಕಥಾ ಇದಾದ ಜೆ ನಮ್ಮ ನಿಜರ ಪರಿಚಯ ಬೋನ್ ಜೊತೆ ಬೆದ್ದೋತ್ ಹೇಳಿ ಮೂಲಿಂತಿ ಬೆದ್ದುಕುನ್ ಜೈಮಾನ ಮೂಲಿಂತಿ ಬೆದ್ದುಕುನ್ ಜೈಮಾನೋಗೆ ಅರ್ಥ ನಮ್ಮೆ ಇತಿಹಾಸ ಬೋನ್ ನಮ್ಮ ಆಹನ ಕಥಾ ಜೆ ಪ್ರಕೃತಿರೆ ನಮ್ಮೆ ಜನ ಕುಣಾ ಸಮಾಜ ಆತ್ಲಿ ಅದ್ಗೆ ಇತಿಹಾಸ ಎಕ್ಕಾನಿಕಿರಿ ನಮ್ಮೆ ಪುರ್ಖಾ ಗುಠಿಯಾರ ರಾಚಾರ್ ಅರು ನಮ್ಮೆ ಇತಿಹಾಸ ನಮ್ಮೆ ಕುಣಾರ್ಗೆ ನೇಕಿರಿ ಎಂದಿರ್ ತೆಂಗಾಲಿ ಅದ್ಗೆ ಲಗನ್ ವಿಶದ ಭಾವರೆ ಆಲೋಚನಾ ಕಾಮಗಿ ಲಗನ್ ಇನ್ನ ಈ ಕಾರ್ಯಕ್ರಮನು ಉಪಸ್ಥಿತ ಅತಲ್ನಾರ್ ನಮ್ಮೆ ಈ ಸಂಬಲ್ಪುರ ಜಿಲ್ಲಾ ಜಮುನ್ ಕ್ರೀಡಾ ಬ್ಲಾಕ್ ನೂಜನ್ ಚಿನಿ ಮಹುಲ್ ಪದ್ದಾತಿಲಿ ಪದ್ದಂತ ನಮ್ಮೆ ಸಮ್ಮಾನ್ಯ ಆಜ್ಞಾ ಶುಭರಾಮ್ ಪ್ರಧಾನ್ ಘರ್ ಇಶಾನ್ ಈ ಸ್ಟುಡಿಯೋನು ಇನ್ನ ನಮ್ಮೆ ಸಂಗೇನ ಅತಲ್ನಾರ್ ತಮ್ಮೆ ಸಂಗೇನ್ ನಮ್ಮ ದ್ವಿಪದ ದುಃಖಸುತ್ ಮನೋತ್ ಪ್ರಧಾನ ಆಜ್ಞಾ ಜುಹಾರ್
1: ಜುಹಾರ್ ಜುಹಾರ್ ಜುಹಾರ್
0: ಜೆ ಪಹಲಾ ನಿಮಿಸ್ತಿ ಒಂಟಾ ಕಥಾ ಅಹಾಗೆ ಲಗನ್ ಒಂಟಾ ಆಗ್ರಹ ಮನಾಲಿ ಜೆ ನಿಮನ್ ಗುಠಿ ಏರಾಲ್ದಾಮ್ ಭಿನ್ ಭಿನ್ ಸಭಾ ಸಮಿತಿನು ಭಿನ್ ಭಿನ್ ಜನ ಸಬ್ ಸಾಂಸ್ಕೃತಿಕ ಕಾರ್ಯಕ್ರಮ ಆತಲಿ ನಮ್ಮೆ ಪಾಡಾ ಪಟ್ಕಿನು ಬೆಂಜಾಮನ್ನಾ ಕಾಮ ಕಾರಜ ಮನ್ನಾ ಸೊಠಿ ಉಠಿಯಾಡಿ ಮನ್ನಾ ಜತೆ ತರ ಏರಾಲ್ದಾಮ್ ಜೆ ನಿಮ್ ಕಾಲ್ದಾರ್ ಬರಾಲ್ದಾರ್ ಭಿನ್ ಭಿನ್ ಜಗಾಸಾನ್ ಪೊದೆ ದ್ವೀಪದ ತೆಂಗಾಲ್ದಾರ್ ಇನ್ನ ಆಕಾಶವಾಣಿಗೆ ಸೌಭಾಗ್ಯ ಜೆ ನಿಮ್ ಬಾರ್ಚ್ಕಾದಾರ್ ಅರು ಎಮೆ ಜನ್ ಪುನಾ ಪ್ರೋಗ್ರಾಮ್ ಉಂಟಾ ಚಲರಾಲಿ ಮಕ್ಕಾ ಪುಪು ಝೊಕಾ ಝೊಕಾ ನಮ್ಮೆ ಈ ಕುಣಾ ಭಾಷಾನು ಅನು ನಿಮ್ ಸಮೀಲ್ ಮನ್ಸ್ಕಾದಾರ್ ತ ನಿಮ್ಮೆಸ್ತಿ ಎಂ ಅಹಾಗೆ ಲಗನ್ ಚಹಲ್ದಾಮ್ ಜೆ ನಮ್ಮೆ ಈ ಜನ್ ಕುಣು ಸಮಾಜ ಬೋದ್ ಆತಲಿ ನಮ್ಮ ಜನ್ ಅತಲ್ದಾತ್ ನಮ್ಮೆ ಪ್ರಕೃತಿ ಎಂದಿರ್ ಇತಿಹಾಸ ಅತಲಿ ಕೈ ಹುಬಂಟಿಗೆ ತೆಂಗೋರ್
1: ಧನ್ಯವಾದ ಇನ್ನ ಜನ್ ಆಕಾಶವಾಣಿ ಸಂಬಲ್ಪುರ ತರಫ ತಿನ್ ಜನ ಕಾರ್ಯಕ್ರಮ ಅಚ್ಚುಕಾನಾರ್ ಆಕಾಶವಾಣಿ ಸಂಬಲ್ಪುರ ಜನ କାର୍ଯ୍ୟକ୍ରମ ଅଚୁକିଛି ମକା ପୁପୁ ଝକା ଝକା ଏବଂ ଆନୁ ଏମାନ ଆମନ୍ତ୍ରଣ କାମଚିକାଥିଲି ଆଲୋଚନା ଘେ ବିଷୟ ଚିଚକାନାର ଯେ କୁଣୁ ସମାଜ ଘେ ଉତ୍ପତ୍ତି ବିଷୟ ନୁ ପହିଲେ ତ ଧନ୍ୟବାଦ ଜନ ଆକାଶବାଣୀ ସମ୍ବଲପୁର ଯେ ଯେନ୍ କାର୍ଯ୍ୟକ୍ରମ କୁଣାର୍ଘେ ଯେନ୍ କାର୍ଯ୍ୟକ୍ରମ ମକା ପୁପୁ ଝକା ଝକା କାର୍ଯ୍ୟକ୍ରମ ଇକାନାର ସୁନ୍ଦର କାର୍ଯ୍ୟକ୍ରମ ଏବଂ ଏ ସୁନ୍ଦର କାର୍ଯ୍ୟକ୍ରମ ମାଧ୍ୟମ ନୁ ଯେନ୍ କୁଣୁ ସମାଜ ଘେ ଉତ୍ପତ୍ତି ଯେନ୍ ତେଙ୍କାନାର କୁଣୁ ସମାଜ ଘେ ଉତ୍ପତ୍ତି ମାନାଲି ଇଦ୍ ଆଜ୍ଞା ପାଚି ଗୁଠିଆ ଯାହା ତେଙ୍ଗନାର ଇଦ୍ ପରମ୍ପରା ଦୁନ୍ ସଂସ୍କୃତି ଦୁନ୍ ଇଦ୍ ତାମାନେ କୁଣାର ପ୍ରାଚୀନ ଆଦିବାସୀ ରୁନ୍ ନାମେ ଯେନ୍ ଓଡ଼ିଶା ନୁ 62 ପ୍ରକାର ଆତନାର ଆନୁନ୍ତିନ୍ କୁଣାର ମାନାର ଅଣ୍ଟା ଇର୍ ପହିଲେ ନାଗପୁର ଧାନପୁର ତାତିନ ବାରଚାର କେଶଲପୁର ବାରଚାର ରୋହିଦାସ ପାଟନାନୁ ରୋହିଦାସ ପାଟନାନୁ ବସତି ସ୍ଥାପନ କାମଚାର ତେଙ୍ଗନାର ପରମ୍ପରା ଆତଲିନ୍ ନାମେ ଅଣ୍ଟା ରିସର୍ଚ୍ଚ କାମ କାମଚିକିଛି ଦଣ୍ଡା ଭୁଣୀ ଦଣ୍ଟା ରାଧି କିଷାନ ଆ ପ୍ରମାଣ ଚିଚକିଛି ଯେ ରୋହିତାସଗଡ଼ ମାନାଲି କୁଣାର୍ଘେ ରାଜିତ କୁଣାର ଆସାର ରାଜା ରାଚାର ରାଜା ହରିଶ୍ଚନ୍ଦ୍ର ମାନାଲାସ ଆର୍ଘେ କୁଣାର୍ଘେ ଅଣ୍ଟା ରାଜାସ ଆ ରିସର୍ଚ୍ଚ ତେଙ୍କିଛି ଦୁନ୍ ଏବଂ ଧୀରେ ଧୀରେ ରୋହିଦାସ ପାଟନାନ୍ତିନ ବାର୍ଚକାନାର ଧୀରେ ଧୀରେ ବେଦବ୍ୟାସ ଅଞ୍ଚଲ ଘେ ହମିରପୁର ଘେ ବାର୍ଚକାନାର ବେଦବ୍ୟାସନ ରାଜକାନାର ଏବଂ ଧୀରେ ଧୀରେ ଆର୍ ଓଡ଼ିଶାନୁ ବାରଚାର ବିଭିନ୍ନ ଆଡ୍ଡା ବଣେ ବାମଡ଼ା ଖାଲସା ଜୟପୁର ନାଗରା ଏବଂ ଧୀରେ ଧୀରେ ଧୀରେ ତାହେଲେ ବଂଶ ବିସ୍ତାର ମଞ୍ଜାରାରୁ ଓଡ଼ିଶା ଅନ୍ତା ବର୍ତ୍ତମାନ